0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ಕೇಳಿ ಲಂಬೋದರ ರಕ್ತಾಂಬರಧರ, ಜಗನ್ನಾಥದಾಸರ ರಚನೆ ವೃಂದಗಾನದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ಲಂಬೋದರ ರಕ್ತಾಂಬರಧರ, ರಿಟನ್ ಬೈ ಜಗನ್ನಾಥದಾಸ, ಸಂಗಿನ್ ಕೋರಸ್.

ಎಚ್ಕೆ ನಾರಾಯಣ ಅವರ ದನಿಯಲ್ಲಿ ಕೇಳಿ ಶರಣೆಂಪೆ ಗುರುರಾಯಸ್ವಾಮಿ, ರಚನೆ ಮಹಿಪತಿದಾಸರು. ಎಚ್ಕೆ ನಾರಾಯಣ ಪ್ರೆಸೆಂಟಿಂಗ್ ಶರಣೆಂಬೆ ಗುರುರಾಯಸ್ವಾಮಿ, ರಿಟನ್ ಬೈ ಮಹಿಪತಿದಾಸ.

ರೇಣುಕಾ ನಾಕೋಡ್ ಅವರ ಸ್ವರದಲ್ಲಿ ಮುಕ್ತಾಯಕ್ಕನವರ ರಚನೆ ನುಡಿಯ ಹಂಗಿನ್ನು ನಿಮಗೆ ಹಿಂಗದು. ನುಡಿಯ ಹಂಗಿನ್ನು ನಿಮಗೆ ಹಿಂಗದು. ರಿಟನ್ ಬೈ ಮುಕ್ತಾಯಕ್ಕ, ಸಾಂಗ್ ಬೈ ರೇಣುಕಾ ನಾಕೋಡ್.

ಈಗ ವೃಂದಗಾನದಲ್ಲಿ ಕನಕದಾಸರು ಬರೆದಿರುವ ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ. ನೌ ಲೆಟ್ ಇಸ್ ಲಿಸನ್ ಟು ಕೋರಸ್. ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ, ರಿಟನ್ ಬೈ ಕನಕದಾಸ.

ಪಾರ್ವತಿ ಪಾಲೆಸೆನ್ನ ಮಾನಿನಿರನ್ನೇ ವೇಣುಗೋಪಾಲದಾಸರ ರಚನೆ ದನಿಯಾಗಿದ್ದಾರೆ ಅನುರಾಧಧಾರೇಶ್ವರ್. ಅನುರಾಧಧಾರೇಶ್ವರ್ ಪ್ರೆಸೆಂಟಿಂಗ್ ಕಾಂಪೋಸಿಷನ್ ಆಫ್ ವೇಣುಗೋಪಾಲದಾಸ ಪಾರ್ವತಿ ಪಾಲೆಸೆನ್ನ ಮಾನಿನಿರನ್ನೇ.

ಪಾವನಮಾಳ್ ಪುದು ಹಾಡಿದ್ದಾರೆ ಆರ್ಎನ್ ತ್ಯಾಗರಾಜನ್, ರಚನೆ ವಾದಿರಾಜರು. ಪಾವನಮಾಳ್ ಪುದು ಸಂಗ್ ಬೈ ಆರ್ಎನ್ ತ್ಯಾಗರಾಜನ್, ರಿಟರ್ನ್ ಬೈ ವಾದಿರಾಜ.

ಮೇಘನಾ ವಿ ಬೆಂಗಳೂರು ಅವರ ದನಿಯಲ್ಲಿ ಕೇಳಿ ಪ್ರಸನ್ನ ತೀರ್ಥರು ಬರೆದಿರುವ ಬಾರಮ್ಮ ಬಾರೇ ಇಂದಿರ ಬಾರಮ್ಮ ಬಾರೇ ಇಂದಿರ ಸಂಗ್ ಬೈ ಮೇಘನಾ ವಿ ಬೆಂಗಳೂರು ರಿಟರ್ನ್ ಬೈ ಪ್ರಸನ್ನ ತೀರ್ಥ.

ಅರಿಯದವರೊಡನೆ ಸಂಗವ ಮಾಡಿದರೆ. ಅಕ್ಕಮಹಾದೇವಿ ವಿರಚಿತ ವಚನ, ಗಾಯನ ಡಿ ಕುಮಾರ್ ದಾಸ್. ಡಿ ಕುಮಾರ್ ದಾಸ್ ಪ್ರೆಸೆಂಟಿಂಗ್ ವಚನ, ರಿಟನ್ ಬೈ ಅಕ್ಕಮಹಾದೇವಿ. ಅರಿಯದವರೊಡನೆ ಸಂಗವ ಮಾಡಿದರೆ.

ಸಂಗೀತ ಪ್ರಿಯರೇ, ಇದು ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ದಿಸ್ ವಾಸ್ ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ದಿಸ್ ಪ್ರೋಗ್ರಾಮ್ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಎನಿ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇನ್ನೀಗ ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ತಿರುಮಲೆ ಶ್ರೀನಿವಾಸ್. ಭಾಗವಹಿಸುವ ವಿದ್ಯಾರ್ಥಿ ರಮೇಶ್ ಕೆ.
1: ನಮಸ್ಕಾರ ರಮೇಶ್.
2: ನಮಸ್ಕಾರ ರಮೇಶ್, ಬನ್ನಿ. ಇವತ್ತು ಈ ತರಗತಿಯಲ್ಲಿ ಪುರಂದರದಾಸರ ಒಂದು ಅಪರೂಪವಾದಂತಹ ಒಂದು ದೇವರ ನಾಮ, ಇದು ದಶಾವತಾರನ ಕುರಿತಾದಂಥ ಒಂದು ರಚನೆ. ಇಡೀ ರಚನೆಯೊಳಗೆ ದಾಸರು ಎಲ್ಲೂ ನೇರವಾಗಿ ಅವತಾರಗಳನ್ನ ಉಲ್ಲೇಖಿಸಿಲ್ಲ. ಒಂದು ವಿಶಿಷ್ಟವಾದ ರಚನೆ ಇದು. ಸರಸಾಂಗಿ ರಾಗದಲ್ಲಿ ತಿಶ್ರ ನಡೆಯ ಆದಿತಾಳದಲ್ಲಿದೆ. ಸರಸಾಂಗಿ ರಾಗ ನಿಮಗೆ ಪರಿಚಯ ಇದೆ ಅನ್ಸುತ್ತೆ. ಆರೋಹಣ ಅವರೋಹಣ ಅನಿಸ್ತಿ ಹಾಡ್ತೀರಾ?

0: ಷಡ್ಜ ಚತುರ್ಷತಿ ಶುಭ
1: ಅಂತರ ಗಾಂಧಾರ ಶುದ್ಧ ಮಧ್ಯಮ ಪಂಚಮ ಶುದ್ಧ ದೈವತ ಕಾಕಲಿನಿಶ
0: ಸಾಹಿತ್ಯ ಬರ್ಕೋತೀರಾ? ಆಡ ಹೋಗಲು ಬೇಡವೋ, ಆಡ ಹೋಗಲು ಬೇಡವೋ ರಂಗಯ್ಯ, ಆಡ ಹೋಗಲು ಬೇಡವೋ ರಂಗಯ್ಯ, ಬೇಡಿಕೊಂಬೆನೋ.
1: ಆಡ ಹೋಗಲು ಬೇಡವೋ ರಂಗಯ್ಯ, ಬೇಡಿಕೊಂಬೆನೋ ನಿನ್ನ.
0: ಆಡ ಹೋಗಲು ಬೇಡವೋ ರಂಗಯ್ಯ, ಬೇಡಿಕೊಂಬೆನೋ ನಿನ್ನ.
1: ಸರಿ,
0: ಇದಿಷ್ಟು ಪಲ್ಲವಿ ಲೈನು. ಅನುಪಲ್ಲವಿ: ಗಾಡಿಗಾತಿಯರ ಕೊಂಡಾಡಿ ಕೆಡಲು ಬೇಡ, ಕೆಡಲು ಬೇಡ. ಗಾಡಿಗಾತಿಯರ ಕೊಂಡಾಡಿ ಕೆಡಲು ಬೇಡ, ಅದು ಹಾಡುವ ಕೆಡಲು ಅಂತ ದೀರ್ಘ ಆಗತ್ತೆ.
1: ಸರಿ.
0: ಕಾಡುವರೋ ನಿನ್ನನು, ಕಾಡುವರೋ ನಿನ್ನನು ಮುಕುಂದ.
1: ಸರಿ,
0: ಅನುಪಲ್ವಿ ಹೇಳಿ.
1: ಗಾಡಿಗಾತಿಯರ ಕೊಂಡಾಡಿ ಕೆಡಲು ಬೇಡ, ಕಾಡುವರೋ ನಿನ್ನನ್ನು ಮುಕುಂದ.
0: ಸರಿ, ಮೊದಲನೇ ಚರಣ: ನೀರೊಳು ಮುಳುಗೆಂಬರೋ, ನೀರೊಳು ಮುಳುಗೆಂಬರೋ ಬೆನ್ನ ಮೇಲೆ, ಬೆನ್ನು ಬೆನ್ನ ಮೇಲೆ ಭಾರವ ಹೊರಿಸುವರೋ.
1: ಸರಿ,
0: ನೀರೊಳು ಮುಳುಗೆಂಬರೋ
1: ಬೆನ್ನ ಮೇಲೆ ಭಾರವ ಹೊರಿಸುವರೋ.
0: ಮುಂದಿನ ಸಾಲು: ಕೋರೆ ದಾಡೆಯ ಕೋರೆ, ಕೋರೆ ದಾಡೆಯ ಮುದ್ದಾಡಿ, ಕೋರೆ ದಾಡೆಯ ಮುದ್ದಾಡಿ ಸೋಲಿಸುವರೋ. ಕೋರೆ ದಾಡೆಯ
1: ಮುದ್ದಾಡಿ ಸೋಲಿಸುವರೋ.
0: ಸೋಲಿಸುವರೋ
1: ದೀರ್ಘ ಅಲ್ವಾ.
0: ಕರುಳ ಹಾರ, ಕರುಳ ಹಾರ ಕೊರಳನೆಂಬರೋ. ಅಲ್ಲಿ ಕಾ ಕೋ ಅದು ಹಾಡುವಾಗ ಹುಷಾರಾಗಿರ್ಬೇಕು, ಕೊರಳ ಹಾರ ಆಗೋಗುತ್ತೆ. ಕರುಳ ಹಾರ ಕೊರಳನೆಂಬರೋ.
1: ಸರಿ,
0: ಇದು ಮೊದಲನೇ ಚರಣ. ಆಡ ಹೋಗಲು ಬೇಡವ ಮತ್ತೆ ಪಲ್ವಿ ಬರುತ್ತೆ. ಎರಡನೇ ಚರಣ: ಪುಟ್ಟ ರೂಪನೆಂಬರೋ, ಪುಟ್ಟ ರೂಪನೆಂಬರೋ ಅಣ್ಣಯ್ಯ ಕೊಡಲಿ ಪಿಡಿದನೆಂಬರೋ.
1: ಸರಿ,
0: ಪುಟ್ಟ
1: ರೂಪನೆಂಬರೋ ಅಣ್ಣಯ್ಯ ಕೊಡಲಿ ಪಿಡಿದ ನೆಂಬರೋ,
0: ಕೊಡಲಿ ಪಿಡಿದ ನೆಂಬರೋ ಹಣೆಗಣ್ಣ ರುದ್ರನ, ರುದ್ರ ಯಾರು? ಶಿವ.
1: ಶಿವ
0: ಹಣೆಗಣ್ಣ ರುದ್ರನ ವರವುಳ್ಳ, ವರವುಳ್ಳ ದಶಕಂಠನ. ದಶಕಂಠ ಯಾರು? ರಾವಣ. ಅಂದ್ರೆ ರಾವಣನ ಸಂಹಾರ ಮಾಡಿದವನು, ರಾಮಾವತಾರ. ಹಣೆಗಣ್ಣ ರುದ್ರನ ವರವುಳ್ಳ ದಶಕಂಠನ ಕೊಂದವನೆಂಬರೋ, ದಶಕಂಠನ ಕೊಂದವನೆಂಬರೋ. ಆಡ ಹೋಗಲು ಬೇಡವೋ. ಈ ಚರಣ ಹೇಳಿ. ಪುಟ್ಟ ರೂಪನೆಂಬರೋ,
1: ಪುಟ್ಟ ರೂಪನೆಂಬರೋ ಅಣ್ಣಯ್ಯ ಕೊಡಲಿ ಪಿಡಿದ ನೆಂಬರೋ, ಹಣೆಗಣ್ಣ ರುದ್ರನ ವರವುಳ್ಳ ದಶಕಂಠನ ಕೊಂದವನೆಂಬರೋ.
0: ಸರಿ, ಕೊನೆ ಚರಣ: ಬೆಣ್ಣೆ ಕಳ್ಳನೆಂಬರೋ, ಬೆಣ್ಣೆ ಕಳ್ಳನೆಂಬರೋ ಹೆಣ್ಗಳನ್ನೆಲ್ಲ ಭಂಗ ಮಾಡಿದನೆಂಬರೋ. ತಕ್ಷಣ ಅರ್ಥ ಆಗೋಯ್ತು ಅವತಾರ ಯಾವುದು ಅಂತ ಅಲ್ವಾ. ಬೆಣ್ಣೆ ಕಳ್ಳನೆಂಬರೋ ಹೆಣ್ಗಳನ್ನೆಲ್ಲ ಭಂಗ ಮಾಡಿದನೆಂಬರೋ. ಪುಟ್ಟ ಪುಟ್ಟ ಕುದುರೆಯನೇರಿ, ಪುಟ್ಟ ಕುದುರೆಯನೇರಿ ಕಲ್ಕಿ ರೂಪನಾಗಿ ಪುರಂದರ ವಿಠಲ ಬಾ ಎಂಬರೋ, ಪುರಂದರ ವಿಠಲ
1: ಬಾ
0: ಎಂಬರೋ. ಆಡ ಹೋಗಲು ಬೇಡವೋ.

0: ಇದೊಂದು ಅಪರೂಪವಾದ ರಾಗ, ಇದನ್ನ ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡು
1: ಸರಿ ಮಾಸ್ಟರ್
0: ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ.
1: ಸರಿ ಮಾಸ್ಟರ್,
0: ನಮಸ್ಕಾರ.
1: ನಮಸ್ಕಾರ ಮಾಸ್ಟರ್.
2: ಇದುವರೆಗೆ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ತಿರುಮಲೆ ಶ್ರೀನಿವಾಸ್, ಭಾಗವಹಿಸಿದ ವಿದ್ಯಾರ್ಥಿ ರಮೇಶ್ ಕೆ. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ, ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಕ್ಕ ಮಹಾದೇವಿ ಹಿರೇಮಠ್ ಅವರ ವಯೋಲಿನ್ ವಾದನ ಕೇಳುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಾಥ್ ಡಾಕ್ಟರ್ ರಾಚಯ್ಯ ಹಿರೇಮಠ್. ಮೊದಲಿಗೆ ರಾಗ್ ಬಸಂತ್ ಮುಖಾರಿ.
3: ಯು ಆರ್ ಲಿಸ್ನಿಂಗ್ ಟು ವಯೋಲಿನ್ ರಿಸೈಟಲ್ ಬೈ ಶ್ರೀಮತಿ ಅಕ್ಕ ಮಹಾದೇವಿ ಹಿರೇಮಠ್. ಶಿ ಈಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಡಾಕ್ಟರ್ ರಾಚಯ್ಯ ಹಿರೇಮಠ್. ಲಿಸನ್ ಟು ಹಿಂದೂಸ್ತಾನಿ ವಯೋಲಿನ್ ರಿಸೈಟಲ್ ಬೈ ಶ್ರೀಮತಿ ಅಕ್ಕ ಮಹಾದೇವಿ ಹಿರೇಮಠ್, ರಾಗ್ ಬಸಂತ್ ಮುಖಾರಿ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಕ್ಕ ಮಹಾದೇವಿ ಹಿರೇಮಠ್ ಅವರ ವಯೋಲಿನ್ ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾಸಾತ್ ಡಾಕ್ಟರ್ ರಾಚಯ್ಯ ಹಿರೇಮಠ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಹೇಮಂತ್.
1: ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಹೇಮಂತ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಕ್ಕ ಮಹಾದೇವಿ ಹಿರೇಮಠ್ ಅವರ ವಯೋಲಿನ್ ವಾದನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರ ನೀಡಿದವರು ತಬಲಾ ಡಾಕ್ಟರ್ ರಾಚಯ್ಯ ಹಿರೇಮಠ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವಯೋಲಿನ್ ರಿಸೈಟಲ್ ಬೈ ಶ್ರೀಮತಿ ಅಕ್ಕ ಮಹಾದೇವಿ ಹಿರೇಮಠ್. ಶಿ ವಾಸ್ ಅಕಂಪನೀಡ್ ಆನ್ ತಬ್ಲಾ ಬೈ ಡಾಕ್ಟರ್ ರಾಚಯ್ಯ ಹಿರೇಮಠ್. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ್ ಎನಿಟೈಮ್ ಇಂಡಿಯನ್ ಮ್ಯೂಸಿಕ್.

0: ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದು ಬಳ್ಳಾರಿ ಎಂ ರಾಘವೇಂದ್ರ ಅವರ ಹಾಡುಗಾರಿಕೆಯನ್ನ ಕೇಳುತ್ತೀರಿ. ಪಕ್ಕವಾದ್ಯದಲ್ಲಿ ವಿದ್ವಾನ್ ಮೈಸೂರು ಎಂ ನಾಗರಾಜ್ ಅವರಿಂದ ವಯೋಲಿನ್, ವಿದ್ವಾನ್ ಟಿಎಎಸ್ ಮಣಿ ಅವರಿಂದ ಮೃದಂಗ, ಎಚ್ಎಲ್ ಶಿವಶಂಕರ ಸ್ವಾಮಿ ಅವರಿಂದ ಘಟ, ವಿದ್ವಾನ್ ಎಂ ಗುರುರಾಜ್ ಅವರಿಂದ ಮೋರ್ಚಿಂಗ್. ಮೊದಲಿಗೆ ವಂದೇ ನಿಶಮಹಂ ಹಂಸಧ್ವನಿ ರಾಗ ಆದಿತಾಳದಲ್ಲಿದೆ ಮೈಸೂರು ವಾಸುದೇವಾಚಾರ್ ಅವರ ಕೃತಿ.
2: ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಪ್ರೆಸೆಂಟ್ ವೋಕಲ್ ರಿಸೈಟಲ್ ಬೈ ಬಳ್ಳಾರಿ ಎಂ ರಾಘವೇಂದ್ರ. ಹಿ ಈಸ್ ಅಕಂಪನೀಡ್ ಆನ್ ದ ವಯೋಲಿನ್ ಬೈ ವಿದ್ವಾನ್ ಮೈಸೂರು ಎಂ ನಾಗರಾಜ್ ಅಂಡ್ ಆನ್ ಮೃದಂಗಂ ಬೈ ವಿದ್ವಾನ್ ಟಿಎಎಸ್ ಮಣಿ, ಘಟಂ ಬೈ ಎಚ್ಎಲ್ ಶಿವಶಂಕರ ಸ್ವಾಮಿ ಅಂಡ್ ಮೋರ್ಸಿಂಗ್ ಬೈ ವಿದ್ವಾನ್ ಎಂ ಗುರುರಾಜ್. ಬಳ್ಳಾರಿ ಎಂ ರಾಘವೇಂದ್ರ ಬಿಗಿನ್ಸ್ ಹಿಸ್ ವೋಕಲ್ ರಿಸೈಟಲ್ ವಿತ್ ಎ ಕಂಪೋಸಿಷನ್ ಆಫ್ ಮೈಸೂರು ವಾಸುದೇವಾಚಾರ್ ವಂದೇ ನಿಶಂ ಅಹಂ ಇನ್ ರಾಗ ಹಂಸಧ್ವನಿ ಸೆಟ್ಟು ಆದಿತಾಳ.

0: ಈಗ ಕೇಳಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಮೋಹನರಾಗ ಮಿಶ್ರ ಛಾಪುತಾಳದಲ್ಲಿದೆ ನರಸಿಂಹ ಆಗಚ್ಚ.
1: ಲಿಸನ್ ಟು ಮುತ್ತುಸ್ವಾಮಿ ದೀಕ್ಷಿತರ್ಸ್ ಕಾಂಪೋಸಿಷನ್ ನರಸಿಂಹ ಆಗಚ್ಚ ಇನ್ ರಾಗ ಮೋಹನ ಸೆಟ್ ಟು ಮಿಶ್ರ ಛಾಪುತಾಳ.

0: ವಾಂಛತೋನುನ ಕರ್ಣರಂಜಿನಿ ರಾಗ ತ್ರಿಶ್ರನಡೆ ಆದಿತಾಳದಲ್ಲಿದೆ. ಮುತ್ತಯ್ಯ ಭಾಗವತರ್ ಅವರ ಕೃತಿ.
1: ಲಿಸನ್ ಟು ಮುತ್ತಯ್ಯ ಭಾಗವತರ್ಸ್ ಕಾಂಪೋಸಿಷನ್ ವಾಂಛತೋನುನ ಇನ್ ರಾಗ ಕರ್ಣರಂಜನಿ ಸಿಟ್ಟು ತಿಶ್ರನಡೆ ಆದಿತಾಳಂ.

0: ಈ ಹೊತ್ತಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಎಂ ರಾಘವೇಂದ್ರ ಅವರ ಹಾಡುಗಾರಿಕೆಯನ್ನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ವಿದ್ವಾನ್ ಮೈಸೂರು ಎಂ ನಾಗರಾಜ್ ಅವರಿಂದ ವಯೋಲಿನ್, ವಿದ್ವಾನ್ ಟಿಎಎಸ್ ಮಣಿ ಅವರಿಂದ ಮೃದಂಗ, ಎಚ್ಎಲ್ ಶಿವಶಂಕರ ಸ್ವಾಮಿ ಅವರಿಂದ ಘಟ, ವಿದ್ವಾನ್ ಎಂ ಗುರುರಾಜ್ ಅವರಿಂದ ಮೋರ್ಚಿಂಗ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಕೇಳೋಣ ಬಿರಾನವರಾಲಿಚ್ಚಿ. ಕಲ್ಯಾಣಿ ರಾಗ ತ್ರಿಶ್ರನಡೆ ಆದಿತಾಳದಲ್ಲಿದೆ ಶ್ಯಾಮಾ ಶಾಸ್ತ್ರಿಗಳ ಕೃತಿ.
1: Dear listeners, you are listening to Ukul Recital by Ballari M. Raghavendra. He is accompanied on violin by Vidwan Mysuru M. Nagaraj, Mridangam by Vidwan T.A.S. Mani, and Ghatam by H.L. Shivashankara Swami, Morsing by Vidwan M. Gururaj. Ballari M. Raghavendra continues his Ukul Recital with Shyama Shastri's composition Birana Varalichi in Raga Kalyani set to Tishranade Aditala.

0: ಇನ್ನೀಗ ತಿಲ್ಲಾನ ಕುಂತಲವರಾಳಿರಾಗ ಆದಿತಾಳದಲ್ಲಿದೆ ಬಳ್ಳಾರಿ ಎಂ ಶೇಷಗಿರಿ ಆಚಾರ್ ಅವರ ಕೃತಿ.
1: ಬಳ್ಳಾರಿ ಎಂ ರಾಘವೇಂದ್ರ ಕನ್ಕ್ಲೂಡ್ಸ್ ಹಿಸ್ ವೋಕಲ್ ರಿಸೈಟಲ್ ವಿತ್ ತಿಲ್ಲಾನ ಆಫ್ ಬಳ್ಳಾರಿ ಎಂ ಶೇಷಗಿರಿ ಆಚಾರ್ ಇನ್ ರಾಗ ಕುಂತಲವರಾಳಿ ಸೆಟ್ಟು ಆದಿತಾಳ.

0: ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಎಂ ರಾಘವೇಂದ್ರ ಅವರ ಹಾಡುಗಾರಿಕೆಯನ್ನ ಕೇಳುತ್ತಿದ್ದೀರಿ. ಇವರಿಗೆ ವಯಲಿನ್ ಸಹಕಾರ ನೀಡಿದವರು ವಿದ್ವಾನ್ ಮೈಸೂರ್ ಎಂ ನಾಗರಾಜ್, ಮೃದಂಗ ಸಹಕಾರ ವಿದ್ವಾನ್ ಟಿಎಎಸ್ ಮಣಿ, ಘಟ ಸಹಕಾರ ಎಚ್ಎಲ್ ಶಿವಶಂಕರ ಸ್ವಾಮಿ, ಮೋರ್ಚಿಂಗ್ ಸಹಕಾರ ನೀಡಿದವರು ವಿದ್ವಾನ್ ಎಂ ಗುರುರಾಜ್. ಇಂದಿನ ಈ ಹೊತ್ತಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ.
1: ಯು ವರ್ ಲಿಸ್ನಿಂಗ್ ಟು ಓಕಲ್ ರಿಸೈಟಲ್ ಬೈ ಬಳ್ಳಾರಿ ಎಂ ರಾಘವೇಂದ್ರ. ಹಿ ವಾಸ್ ಅಕಂಪನೀಡ್ ಆನ್ ವಯಲಿನ್ ಬೈ ವಿದ್ವಾನ್ ಮೈಸೂರ್ ಎಂ ನಾಗರಾಜ್, ಮೃದಂಗಂ ಬೈ ವಿದ್ವಾನ್ ಟಿಎಎಸ್ ಮಣಿ, ಘಟಂ ಬೈ ಎಚ್ಎಲ್ ಶಿವಶಂಕರ ಸ್ವಾಮಿ ಅಂಡ್ ಮೋರ್ಸಿಂಗ್ ಬೈ ವಿದ್ವಾನ್ ಎಂ ಗುರುರಾಜ್. This Carnatic Classical Music Program is a contribution of Akashavani Bengaluru Anytime Indian Music.
0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
2: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ಕುಮಾರ್ ಮರ್ಡೂರ್. ರಾಗ್ ಭೀಮ್ಪಲಾಸ್. ಖ್ಯಾಲ್ ವಿಲಂಬಿತ್ ಏಕ್ ತಾಲ್ ಅಬ ತೋ ಬಡಿ ಬೇರ್. ಧೃತ್ ಏಕ್ ತಾಲ್ ದೈ ಪಿಯಾ ಬಿನ.
3: ಅಬ ಆಪ್ ಸುನೆಂಗೆ ಶ್ರೀ ಕುಮಾರ್ ಮರ್ಡೂರ್ ಕಾ ಗಾಯನ್. ರಾಗ್ ಭೀಮ್ಪಲಾಸ್. ಖ್ಯಾಲ್ ವಿಲಂಬಿತ್ ಏಕ್ ತಾಲ್ ಅಬ ತೋ ಬಡಿ ಬೇರ್. ಧೃತ್ ಏಕ್ ತಾಲ್ ದೈ ಪಿಯಾ ಬಿನಾ.

ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್, ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಜೆವಿ ದೀಪಕ್ ಅವರ ಹಾಡುಗಾರಿಕೆಯನ್ನು. ಪಕ್ವಾದ್ಯದಲ್ಲಿ ವೈಲಿನ್ ಸಹಕಾರದಲ್ಲಿದ್ದಾರೆ ವಿದ್ವಾನ್ ಮೈಸೂರು ಆರ್ದಯಾಕರ್, ಮೃದಂಗ ಎಂಆರ್ ಸಾಯಿನಾಥ್ ಅವರಿಂದ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ ವಿರಚಿತ ನಿನ್ನು ಜೂಚಿ ಧನ್ಯುಡಾಯ್ತಿ, ಸೌರಾಷ್ಟ್ರ ರಾಗ ಆದಿತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ವೋಕಲ್ ರೆಂಡಿಷನ್ ಬೈ ಜೆವಿ ದೀಪಕ್, ಈಸ್ ಅಕಂಪನೀಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಆರ್ದಯಾಕರ್, ಆನ್ ದ ಮೃದಂಗಂ ಎಂಆರ್ ಸಾಯಿನಾಥ್. ಟು ಬಿಗಿನ್ ವಿತ್ ನಿನ್ನು ಜೂಚಿ ಧನ್ಯುಡೈತಿ, ಸೆಟ್ ಟು ಸೌರಾಷ್ಟ್ರ ರಾಗ ಆದಿತಾಳ, ರಿಟನ್ ಬೈ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್.

ಇದೀಗ ಇಕೋ ನಮ್ಮ ಸ್ವಾಮಿ ಪುರಂದರದಾಸರ ರಚನೆ ಮಣಿರಂಗುರಾಗ ಮಿಶ್ರ ಛಾಪತಾಳದಲ್ಲಿದೆ. ನೌ ಇಕೋ ನಮ್ಮ ಸ್ವಾಮಿ ರಿಟನ್ ಬೈ ಪುರಂದರದಾಸ ಸೆಟ್ಟು ಮಣಿರಂಗುರಾಗ ಮಿಶ್ರ ಛಾಪತಾಳ.

ಇನ್ನೀಗ ಮುತ್ತುಸ್ವಾಮಿ ದೀಕ್ಷಿತರು ಬರೆದಿರುವ ತ್ಯಾಗರಾಜಾಯ ನಮಸ್ತೆ, ಬೇಗಡೆ ರಾಗ ರೂಪಕ ತಾಳ. ತ್ಯಾಗರಾಜಾಯ ನಮಸ್ತೆ, ರಿಟನ್ ಬೈ ಮುತ್ತುಸ್ವಾಮಿ ದೀಕ್ಷಿತರ್, ಸೆಟ್ಟು ಬೇಗಡೆ ರಾಗ ರೂಪಕ ತಾಳ.

ಇದುವರೆಗೂ ಸಂಗೀತ ಪ್ರಿಯರೇ ಜೆವಿ ದೀಪಕ್ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ವೈದಿನ್ ಸಹಕಾರದಲ್ಲಿ ವಿದ್ವಾನ್ ಮೈಸೂರು ಆರ್ದಯಾಕರ್, ಮೃದಂಗ ಎಂಆರ್ ಸಾಯಿನಾಥ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ತ್ಯಾಗರಾಜರ ರಚನೆ ಪಂತುವರಾಳಿ ರಾಗ ಆದಿತಾಳದಲ್ಲಿದೆ, ರಘುವರ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಂಡಿಷನ್ ಬೈ ಜೆವಿ ದೀಪಕ್. ಅಕಂಪನಿಸ್ ಆರ್ ಆನ್ ದ ವಯಲಿನ್ ವಿದ್ವಾನ್ ಮೈಸೂರು ಆರ್ದಯಾಕರ್, ಆನ್ ದ ಮೃದಂಗಂ ಎಂಆರ್ ಸಾಯಿನಾಥ್. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ, ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ರಘುವರ, ರಿಟನ್ ಬೈ ತ್ಯಾಗರಾಜ, ಸೆಟ್ ಟು ಪಂತುವರಾಳಿ ರಾಗ ಆದಿತಾಳ.

ಇದುವರೆಗೂ ಜೆವಿ ದೀಪಕ್ ಅವರ ಹಾಡುಗಾರಿಕೆಯನ್ನು ಆಲಿಸಿದರೆ. ವಯಲಿನ್ ಸಹಕಾರ ನೀಡಿದವರು ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಎಂಆರ್ ಸಾಯಿನಾಥ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಜಿಲಿಸಸ್, ಯು ಜಸ್ಟ್ ಹರ್ಡ್ ವೋಕಲ್ ರೆಂಡಿಷನ್ ಬೈ ಜೆವಿ ದೀಪಕ್. ಹಿ ವಾಸ್ ಅಕಂಪನಿಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್, ಆನ್ ದ ಮೃದಂಗಂ ಎಂಆರ್ ಸಾಯಿನಾಥ್. ದಿಸ್ ಪ್ರೋಗ್ರಾಂ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿಟೈಮ್ ಇಂಡಿಯನ್ ಮ್ಯೂಸಿಕ್.